0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಓಹೋ, ಛೋರಿಕೊ ಬಿಹೆಕೊ ಕುರಾ ಪನಿ ಛಿನ್ನಿಯೋ. ಅಬ ನಾತಾ ಗೋತಾ ಇಷ್ಟ ಮಿತ್ರಲೈ ಬೋಲಾಉನ ಕಾರ್ಡ್ ಥಾಪ್ನ ಪರ್ಯೋ.
2: ಕಾರ್ಡ್ ಭಂದಾ ಪನಿ ಪಹಿಲೆ ತ ಬಿಹೆ ಭೋಜ ಪಾರ್ಟಿ ಕಾ ಗರ್ನೆ ಭನ್ನೆ ನಿದು ಗರ್ನು ಪರ್ಯೋ ನಿ.
1: ತ್ಯಸ್ಕೊ ಲಾಗಿ ತ ಚಿಂತೈ ಛೈನ. ಬಾಜೆಕೊ ಶೇಕುವಾ ನಾಗಢುಂಗಾಕೊ ವ್ಯವಸ್ಥಾಪನಮಾ ದಿವ್ಯಶ್ರೀ ಬ್ಯಾಂಕ್ವೆಟ್ ಛ ನಿ, ತೈ ಭವ್ಯ ಪಾರ್ಟಿ ಗರಿಂಛ.
2: ಹೈನ ಠಾಉ ಅಲಿ ಫರಾಕಿಲೋ ಭಯಕೊ ಪಾಉನಾ ಪಾಸಕೊ ಗಾಡಿ ಪಾರ್ಕಿಂಗ್ ಗರ್ನ ಮಿಲ್ನೆ, ಫೋಟೋ ಭಿಡಿಯೋ ಖಿಚ್ದಾ ರಾಮ್ರೋ ಆಉನೆ ಠಾಉ ಖೋಜ್ನು ಪರ್ಛ ಕ್ಯಾ.
1: ಲ ತಿಮ್ಲೈ ಥಾಹಿ ಛೈನ, ದಿವ್ಯಶ್ರೀ ಬ್ಯಾಂಕ್ವೆಟ್ಮಾ ಆಫ್ನೈ ಪಾರ್ಕಿಂಗ್ಕೊ ಪ್ರಶಸ್ತ ಸುವಿಧಾ, 500 ಜನಸಮ್ಮ ಏಕೈಚೋಟಿ ಪಾರ್ಟಿ ಗರ್ನ ಸಕಿನೆ ಠುಲೋ ಆಕರ್ಷಕ ಎಸಿ ಹಲ್, 200 ಜನಸಮ್ಮ ಅಟಾಉನೆ ಅರ್ಕೋ ಛುಟ್ಟೈ ಹಲ್ ಪನಿ ಛ. ಖಾನಾ ತ ಕುರೈ ನಗರಂ, ಬೆಸ್ತರಿ ಸ್ವಾದಿಲೋ ಛ.
2: ಲ ತ್ಯಸೋ ಭಯ ತ ಬುಕ್ ಗರಿಹಾಲ್ನುಸ್ ಫೇರಿ, ಅಹಿಲೆ ಅರ್ಕೋಲೆ ಬುಕ್ ಗರ್ಲಾನಿ.
1: ತ್ಯತಿ ಮಾತ್ರೈ ಹೋಇನ ಕ್ಯಾ, ಟಾಡಾ ಟಾಡಾಬಾಟ ಆಉನೆ ಪಾಉನಕ ಲಾಗಿ ಹೋಟಲ್ ರುಮ್ಕೋ ಪನಿ ವ್ಯವಸ್ಥಾ ಛ. ಬಾಜೆಕೊ ಶೇಕುವಾದ್ವಾರಾ ಸಂಚಾಲಿತ
2: ಪಾಉನಾ ಪಾಸಕೊ ಗಾಡಿ ಪಾರ್ಕಿಂಗ್ ಗರ್ನ ಮಿಲ್ನೆ, ಫೋಟೋ ಭಿಡಿಯೋ ಖಿಚ್ದಾ ರಾಮ್ರೋ ಆಉನೆ ಠಾಉ ಖೋಜ್ನು ಪರ್ಛ ಕ್ಯಾ.
1: ಲ ತಿಮ್ಲೈ ಥಾಹಿ ಛೈನ, ದಿವ್ಯಶ್ರೀ ಬ್ಯಾಂಕ್ವೆಟ್ಮಾ ಆಫ್ನೈ ಪಾರ್ಕಿಂಗ್ಕೊ ಪ್ರಶಸ್ತ ಸುವಿಧಾ, 500 ಜನಸಮ್ಮ